ಹೌದು ದೇನಿಲ್ಲ ವಾಸಿ ಹಕುಮದ ಪೆಟ್ರೋಲ್ ಚಿಕಮ್ ಲೀವ್ ಇದೆ ಚಿಕಮ್ ಶರದ ಗನಸಿ ಆಗೇ ಕಿ ಇಕ್ ಇರ್ದು ಬದಲ್ ಕಡೆ ಇದೆ ಚಿ ಡೀಸೆಲ್ ಚಿಕಮ್ ಲೀವ್ ಇದೆ ಗನಸಿ ಲಕಸ ಸದಾ ಪಷ್ಟು ಕಿ ದೇದಾಂ ಯಾ ಚಿಕಮ್ ಠಿಕ್ ಸಿ ಜಿ ಆಗ 11 ರೂಪಾಯಿ ನ ಜೊತ್ ಕಡೆ ಲೇಷೆ ಇದೆ ಆರ್ ಪೆಟ್ರೋಲ್ ಲ ಚಿಕಮ್ ನ ಖೇರ್ ವರ್ಕ ಮಲಂಗತನ ಆಗಮ ನ ಕಮ್ ಕಡೆ ಲೇಷೆ ಇದೆ ದಸರಾ ಮತ ಬೇಕ ಡೀಸೆಲ್ ಚಿಕಮ್ ಲೀವ್ ಇದೆ ಜಿ ದಾದೆ 10 ರೂಪಾಯಿ ನ 93 ಪೈಸೆ ತರಸ ವಲಿಷೆ ಇದೆ ಹಾ 10 ರೂಪಾಯಿ 93 ಪೈಸೆ ನ ಜಾತ ಕಡೆ ಲೇಷೆ ಇದೆ 68 ರೂಪಾಯಿ 93 ಪೈಸೆ ತಜಕಮ್ ನ ಕನ ಅಗರ ಸವಲೇಷ ವಿದ ಹಾ ದಿನ ತು ಜೋ ಸುಪಲ ಅಂದಾಜ ಹಲಗೆ ವಲೇಷ ಚಿ 10 ರೂಪಾಯಿ 93 ಪೈಸೆ ನ ಚಾ ಅಜೆ ತ ಕಡೆ ಲೇಷೆ ವಿದ ನು ಆಗ 68 ರೂಪಾಯಿ ತೆ ಯನಿ 10 ನ 68 ತಲ ಓಡೋ ದಶ ನು 10 68 ಗೆ ಸಮ ರಜಾತ್ ಫರ್ಕ್ ಗೆ ಹಾ ನು ಲಜಿಮಿ ಖಬರ ಅದಾ ಮಿಂಗೈ ಖಬರ ಸಿ ಒಬಲ್ ದಾಸಿ ಹರ್ ಶೈ ಪೆಟ್ರೋಲ್ ಸರ ತಳಲಿ ದಿ ಗಾಡೋ ಸರ ತಳಲಿ ದಿ ಕಚಕಲ ಹಾ ಪೆಟ್ರೋಲ್ ಮಿಂಗೈ ಕಿ ಜಿ ತಿರೆ ರಿಸಿಕಮ್ ದ ಕನಾ ಹಕುಮತಿ ಪಾಕಿಸ್ತಾನ ದ ಪೆಟ್ರೋಲ್ ಔ ದ ಡೀಸೆಲ್ ಪಕಿ ಮತುನು ಕಿ ಯೋ 2 ರೂಪಾಯಿ ಆಗಾ ದ ಕಮವಾಲಿ ಚಿಕಮ್ ದ ಕನಾ ಐಲಾನ್ ಕಡಿಯೋ ಹಾ ಸಿ ನ್ಯೂನಿ ಹರ್ ಶೈ ಡೀಸೆಲ್ ಚಿಕಮ್ ನಿ ಯಾ ಪೆಟ್ರೋಲ್ ಚಿಕಮ್ ದಿ ಕನಾ ಐ ಕಿ 22 ರೂಪಾಯಿ ಚಿಕಮ್ ದ ಕನಾ ಆಗಾ ಕಮವಾಲಿ ಕಡೆ ದೇ ಸಿ ಉಸ್ ಬಲ್ ತರಫ ತಾ ಚಿಕಮ್ ಮಜಬೂರ ಕನಾ ಚಿಕಮ್ ದ ದಿಲ್ಲಿ ವಿದಾ ಪಾಯಿ ಕಿ ಹಾ ایک چھ گمند کنے کی لش اضافہ چھ گمند کنے رکھ ڈلے شے تو ہاں اور دا پٹیکس کی زیر غور دی گورے شان او بل چھ گمند خبر مت سوگ ڈلے چھ چھ حکومت پاکستان عوام تے تحفہ پر کڑے دو کنے سی اور پیٹرول او ڈیزل 22 روپے چھ گمند کنے لیٹر کے ارزان کڑی دی سی ولے کزا بلا خبر او کچھ ಅದು ಸಿ ವರ್ತಿ ಖ್ಯಾಲ್ ಕಡಿ ಕನ ದ ಪೆಟ್ರೋಲ್ ದ ಡೀಸೆಲ್ 22 ರೂಪಾಯಿ ನೋ ಗ್ರಾನ್ ಶಿವಿ ಹಾ ದ 68 ರೂಪಾಯಿ ದ 80 ರೂಪಾಯಿ ಗ್ರಾನ್ ಶಿವಿ ದ ಹಾ ಸಿ ದ ಯುಬ್ಯಾ ಚಿಕಮ್ ನ ಕನ ಉಡುಕಿ ಶಾನೆ ಆಗ ಲೊಲಿಪಾಪ್ ಚಿಕಮ್ ಸೇ ತೋ ಯೇ ಹಾ ಆಗ ಅಬಮ ಲ ವರ್ಕಡೆ ದೇ ಸಿ ಚಹಾ ದ ವಾಲೆ ಸಿ 22 ರೂಪಾಯಿ ಅರ್ಜನ್ ಶಿವಿ ದ ಹಾ ನೋ ದ ದಿ ಖವಲಿ ಸರ ಮತ ಈ ಖಬರ ಖರ ಯುದ ಶಿ ಅವರಿ ತುಮ ಕೋ ಅವಿ ಸಿ ಆರ್ ಯು ಉಟಲ್ ವಲೆ ಓಕ ನೀ ಉಟಲ್ ವಲೆ ಸಿ ಆ ಖರೆ ಸರ ರಾಗೆ ಬಸಾತ ಬಸಾ ಸಲಮತ ವೇಚಾರ ದಸೆ ಚಾರ್ ದು ಗನೆ ಸಿ ಚಿಜ ದ ಮಡೆ ಚಿಕಮ ದ ರುಟೆ ಚಿಕಮ ದ ದಾಗ್ರ ನವಲ ಗೋಣ ದ 10 ರೂಪಾಯಿ ದ ಜೋಗೋಣ ಚಿ ದ 20 ರೂಪಾಯಿ ಸಿ ಕನ ನು ಬಸಾ ದಿ ನಾ ನಾ ನಾ ಗಲತ ಯಾ ಗಲತ ರವಾನಿ ಸಿ ದಸೆ ಓಕಿ ಗನೆ ಸಿ ದ ಚಿಕಮ ಮಡೆ ದ 10 ರೂಪಾಯಿ ನಾ ದ 32 ರೂಪಾಯಿ ಹಾ ಬಸಾ ವಾಮ ಕುಜಿ ಅಬಾಮತಿ ಇಲಾನು ಕಿ ಶಿರಾಶೆ ದ ಉಟಲ್ ವಲ ಯೈ ಕನೆ ಚಿ ಚಿ ಜ ದ ಮಡೆ ಗ್ರು ನಮ 30 ರೂಪಾಯಿ ಕನೆ ಸಿ لہذا دا ډیر زیات ظلم دی چې دا ټول وته مو چې نه نه دومره بینه ګرنه دا ظلم دی شادا ناروا دا دا عوام سره زیاته دی لہذا په چار دادو کنه چې دا د 20 روپے شي عوام وشا وسه زمګه فلانه صاحب زنده با ویسے پپلا ویتوم زندہ با مطلب می داد سی چې په 20 روپے هو هغه اسی هوټل ولې تویل کنه چې 20 تک دا 30 روپے ځکه وشول چې عوام مطمئن شي چې ګور دا خو د مو سره چې کوم د کنه د مو فکر بچا سلامت سره شتا شا سو هغه خبره د جی 22 روپے چې کوم د کنه فی لیټر کی کمای شو دا خدا غا چې کوم د کنه او چې کوم د کنه ډیر جوړ ګران شي 80 روپے 60 روپے او چې بدبختی د مونږ داد چې کدل تک سر سر دی کدل د پټرول دی کدل د ډیزل دی هغه ګرانی شي چې کله ګرانی شي کنه نو هغه غټو پیسو کې ګرانی شي یعنی معمولی پیسو کې نه ګرانی شي 50 روپے 60 روپے 30 روپے 40 روپے اور 80 روپے نو د دین لواز اوس چې کوم ارزانی شي نو 22 روپے او د دې کمینه بار کده ته د پټرول نو قیمت وی ہے کنه چې 381 روپے 78 پیسے فی لیټر اور ہائی سپیڈ ڈیزل چکم دی چکم مش گاڑی کی ڈیزل اچو کنه هغه 380 روپے اور 78 پیسے فی لیټر چکم دا شو خاص او د دې قیمتونو چکم قیمتونو دی دانن د شپې 12 بجو نه لګیدلی دی خا دا اعلان پرون شوی دی دا پرونه خبر دی تاسو سره شامل کړئ او د دې اعلان چکم د کنه هغه پرون شوی دی ها سو بهر لسی دا چې کوم نکنه کوم خبره مې دوه کله چې چې دې څه څنګه غرانی شي دلته کې هغه ډیر جوړ غرانی شي بچر کمی شي په ډیر معمولی معمولی لیول باندې راکمې شي سو بهر لسی الا دې مش چې کوم نکنه خلکو ته خیر کې الا دې کوم نکنه د دوی مل شي سید سي

ಹಾಜಿ ಬಿಲ್ಕುಲ್ ಮೆಸೇಜ್ ಇದ್ದಾತವೇಪ ಹೇರ್ ಕೇರ್ ಟೈಮ್ ಬಿಲ್ಕುಲ್ ಬರ್ಕಿವಿ ಚಾವ್ ದಮ್ಸ್ ಮೆಸೇಜಸ್ ಕಡಿದಿ ದಾ ಬಿಲ್ಕುಲ್ ಹುಂಚ ಮಿಲಿಜಿ ಪ್ರೋಗ್ರಾಮ್ ದೇಶ ಮಾ ಕಾಸ್ಮೆಟಿಕ್ ಪಾಕಿಸ್ತಾನ್ ಮಾತವಿಲಿಶಿ ಸುಬಹ ದುಪಹರ್ ತಾರೀಖ್ ಸರ್ದ ಜರ್ದಕ್ಕೆ ತೋ ಸೋ ಓಸ್ ಹೋಬ್ರೆ ಟಾಂಗ್ ರೆಡಿವನ ಆವಾಸ್ ಅವರೇ ಕರೆಕ್ಟ್ ರೆಡಿವಾನೆ ಸರ್ದಕ್ಕೆ ತೋ ಸೋ ಓಸ್ ಹೋಬ್ರೆ ಬಿಲ್ಕುಲ್ ಮೆಸೇಜ್ ಹಂಕ ವಲಿಶಿ ಕಾಲ್ ಹಂಕ ವಲಿಶಿ